ವಾಹಿಗುರು ಜೀ ಬೋಲೋ ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ನಿತ್ಯ ನಿತ್ಯ ಜಪಿಯೇ ತೇರೆ ನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪಿಯೇ ಬೋಲೋ ನಿತ್ಯ ನಿತ್ಯ

ಪುರಮೀತ ಜಟಾಜೂಟ ಮುನು ಚಿರಮುನ ನೆರೆಯ ಗಾರದುಡು ತಂಬುರಮೀತ ಜಟಾಜೂಟ ಮುನು ಚಿರಮುನ ನೆರೆಯ ಗಾರದುಡು ತಂಬುರಮೀತ ಜಟಾಜೂಟ ಮುನು ಚಿರಮುನ ನೆರೆಯ ತ್ರಿಶೂಲಂಬುದಾತಿ ಪುತುವರುಡು ತದಿಂ ತದಿಂ ತದಿಂ ತದಿತ ಕಯನು ತ್ರಿಶೂಲಂಬುದಾತಿ ಪುತುವರುಡು ತದಿಂ ತದಿಂ ತದಿಂ ತದಿ

0: ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ

ಕುಲಯಂದುನ ಪರಿಮಳ ವಿಧಾನ ಕಲದೋ ಅತುಲನೆ ದೇವುಂಡು ಕಲಡು ನೀಲೋ ಪೂವುಲಂದುನ ಪರಿಮಳಮೇ ವಿಧಾನ ಕಲದು ಅತುಲನೆ ದೇವುಂಡು ಕಲಡು ನೀಲೋ

0: ಜನ ಮನೋರಥಮ ಬಂದನೆಗೆ ಪಾಡುತ್ತ ಮಯಾಳಿಗೆ ತಗೋ ಮಾಡಲಾಳು ಪರಮ ಭಕ್ತ ಭಕ್ತರು ದುರುಳ ಬಾರಾವಾರುಂಡ ಜನ್ಮ ಮರಗುಡೆ ಕಲಿಬಾಗಲು ತೀರ್ಚು ಬಾಯಲು ಮೇಹುದಂಬು ಜಮುಗಮ್ಮಯಾನಕ್ಕಿ ಕಗೋ ಮಾಟಲಾಡಳು ಹರೇ ಸಾಯಿ ದೇವ ಪತ್ತೀರ ಬಗದು ಪಾಡಬೇಡ ದುರಗರಾಜರಾಜು ಬೇಡಿಕೊಂಡ ನನ್ನು ದಾಪ ಪ್ರೋಭು ಬಭದಮ್ಮಯಾನಕ್ಕಿ ಕಗೋ ಮಾಟಲಾಡು ಶ್ರೀ ವೆಂಕಟೇಶ ಸುಪ್ರಕಾಶ ಸರ್ವೋನ್ನತ ಸಜ್ಜನ ಮಾನ ಸನಕೇತನ ಕನಕಾಂಬರ ಸರಳದ ಬಕುಟ ಕುಂದರ ಹರಾಜಿದ ಹರೇ ಜನು ತುಳೇ ಹೊಗಡ ಗಾದರಾಜ ಕೇಜುತು ಮಾನ ಬಿಂತು ಬೈನ ರಾಮ ಚಂದ್ರ ಸಮಯಾನಿಕೆ ತಗೋ ಮಾಟಲಾಡದು
1: ವಾಕೆ ಗುರು ವಾಕೆ ಗುರು ಜೀ ಬೋಲೋ ವಾಕೆ ಗುರು ವಾಕೆ ಗುರು ವಾಕೆ ಗುರು ವಾಕೆ ಗುರು ವಾಕೆ ಗುರು ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ನಿತ್ಯ ನಿತ್ಯ ಜಪಿಯೇ ತೇರೆ ನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪಿಯೇ ಬೋಲೋ ನಿತ್ಯ ನಿತ್ಯ ಜಪ